0: ಸಂಯೋಜನಂ ದತ್ತಂ ದಾಮ್ಯದ ದತ್ತ ದಯತ್ವಂ ಇದಿ ಪ್ರಜಾಪತಿ ದಗಾರತ್ರಯೇಣ ಉಪದೇಶಂ ದತ್ತವಾನ್ ಮೇಘನಾದ ಪ್ರತೀಕತ್ವೇನ ದಗಾರತ್ರಯಮತ್ರ ಅವತಾರಿತಂ ಸ್ತನಯಿತ್ನುಹು ಪುನಃಪುನಃ ಸರ್ವಾಹ ಪ್ರಜಾಹ ಲಕ್ಷೀಕೃತ್ಯ ವದತಿ ದಾಮ್ಯದ ದತ್ತ ದಯತ್ವಮಿತಿ ಪ್ರತೀಕಾತ್ಮಕಂ ಇದಂ ಆಖ್ಯಾನಂ ಅತ್ಯಂತಾಕರ್ಷಕಂ ದೃಶ್ಯತೆ ಗಾಯತ್ರಿ ಮಹಾತ್ಮ್ಯಾನುಸ್ಮರಣಂ ಖಿಲಕಾಂಡೇ ಅಂತರ್ಭೂತಮನ್ಯಂ ಪ್ರಸಕ್ತಂ ಪರಾಮರ್ಶಂ ಭವತಿ ಧಿಯೋ ಯೋನ ಪ್ರಚೋದಯಾತ್ ಇದಿ ಅಸ್ಯಾಹ ರುಚಃ ಚರಮಃ ಪಾದಃ ಸಾರ್ಥಕತ್ವೇನ ಸರ್ವೈರಪಿ ಸ್ವೀಕಾರ್ಯಃ ವರ್ತತೆ ಕೇವಲ ಗ್ರಂಥಪಠನೇನ ನ ಕೋಪಿ ವಿದ್ವಾನ್ ಭವಿಷ್ಯತಿ ಇದಿ ತತ್ವಸ್ಥಾಪನಾರ್ಥಂ ಶ್ವೇತಕೇತು ವೃತ್ತಾಂತಮತ್ರ ಸಂಕ್ಷೇಪತಯಾ ಅವತಾರಿತಂ ಏತದೇವ ವೃತ್ತಾಂತಂ ತತ್ವಮಸಿ ಮಹಾವಾಕ್ಯ ಚರ್ಚಾರೂಪೇಣ ವಿಶದೀಕೃತ್ಯ ಪುನಃ ಛಾಂದೋಗ್ಯೋಪನಿಷದಿ ಪ್ರತಿಪಾದಿತಂ ಮೈಥುನ ಪ್ರತ್ಯುತ್ಪಾದನೆಯೋಃ ಸವಿಶೇಷ ಪ್ರತಿಪಾದನಮಪಿ ಖಿಲಕಾಂಡೇ ಅಂತರ್ಭೂತಂ ಭವತಿ ಯಜ್ಞಾನುಷ್ಠಾನ ಸದೃಶಂ ಪ್ರಾಧಾನ್ಯಮತ್ರ ಮೈಥುನಸ್ಯ ಕಲ್ಪಿತಂ ಅಪಾನ್ಯ ಅಭಿಪ್ರಾಣನಂ ಅಭಿಪ್ರಾಣ್ಯ ಅಪಾನನಂ ಇದು ದಿಥಾತ್ರ ಮೈಥುನಕ್ರಮೋ ಅವತಾರಿತಃ ಗರ್ಭೋತ್ಪಾದನಾರ್ಥಂ ಮೈಥುನಂ ತನ್ನಿರಾಸಾರ್ಥಂ ಮೈಥುನಮಿತಿ ಮೈಥುನದ್ವೈವಿಧ್ಯಮಪ್ಯತ್ರ ನಿರ್ದಿಷ್ಟಂ ದಶಗ್ರಾಮ್ಯಾಣಿ ಧಾನ್ಯಾನಿ ಭವಂತಿ ವ್ರೀಹಿ ಯವಾಸ್ತಿಲಮಾಶಾಃ ಅಣುಪ್ರಿಯಂಗವೋ ಗೋಧೂಮಾಶ್ಚ ಮಾಸೂರಾಶ್ಚ ಖಲ್ವಾಶ್ಚ ಖಲಗುಲಾಶ್ಚ ಇದಿ ತತ್ಕಾಲೀನ ಕಾರ್ಷಿಕ ವೃತ್ತೌ ದಶಧಾನ್ಯಾನಾಂ ಪ್ರಾಧಾನ್ಯಮಪ್ಯತ್ರ ಸೂಚಿತಂ ದೃಶ್ಯತೆ ಅನನ್ಯ ಸಾಧಾರಣಯಾ ರೀತ್ಯ ಅವತಾರಿತ ವಿಪುಲೇಯಂ ಬೃಹದಾರಣ್ಯಕೋಪನಿಷತ್ ಆಧುನಿಕೇಪಿ ಕಾಲೇ ಪಠನಾರ್ಹಾಣಾಂ ಬಹೂನಾಂ ಆಶಯಾನಾಂ ಅವತಾರಣಾತ್ ವಿಶಿಷ್ಯ ಶ್ರದ್ಧೇಯಾ ಭವತಿ ಪಿಪಠಿಷುಭಿಃ ಶ್ರದ್ಧೇಯಾನಿ ಬಹೂನ್ಯಾಶಯಾನಿ ಉಪನಿಷತ್ ಸಾಹಿತ್ಯ ಅಂತರ್ಭವತಿ ಇತ್ಯನುಸ್ಮಾರಯಿತುಮಪಿ ಪ್ರಭಾಷಕೋಯಂ ಇಚ್ಛತಿ ಸರ್ವೇಭ್ಯತ್ರ ಶ್ರದ್ಧಾಲವಃ ಭವಂತು ಇತ್ಯಾಶಾಸ್ಯೇ ನಮೋಸ್ತು ಸರ್ವೇಭ್ಯಃ.
1: ಸಂಸ್ಕೃತಪರಿಪಾಟ್ಯಾ ಏತಾವದಃ ಶ್ರುತಃ ಬೃಹದಾರಣ್ಯಕೋಪನಿಷದ್ ಇದಿ ವಿಷಯಮಧಿಕೃತ್ಯ ಏಕಂ ಪ್ರಭಾಷಣಂ. ಪ್ರಭಾಷಕಃ ಡಾಕ್ಟರ್ ವಿ ಸುರೇಂದ್ರನ್ ಇಡಕ್ಕಿಡತ್. ಸಂಸ್ಕೃತ ಕಾರ್ಯಕ್ರಮಃ ಸಮಾಪ್ತಃ. ಧನ್ಯವಾದಃ.
2: ഈ അറിയിപ്പൊന്ന് ശ്രദ്ധിക്കൂ. ജൂൺ 8 രാവിലെ 11:02 പ്രക്ഷേപണം ചെയ്യുന്ന ഹലോ ആകാശവാണി തത്സമയ ഫോണിൻ പരിപാടിയിൽ സോഫ്റ്റ്വെയർ ടെക്നോളജി പാർക്സ് ഓഫ് ഇന്ത്യ നൽകുന്ന സ്റ്റാർട്ടപ്പ് സേവനങ്ങളെക്കുറിച്ചുള്ള ശ്രോതാക്കളുടെ ചോദ്യങ്ങൾക്ക് അഡീഷണൽ ഡയറക്ടർ മഹേഷ് എം നായർ മറുപടി നൽകുന്നു. വിളിക്കേണ്ട ഫോൺ നമ്പറുകൾ 9495946321 9496519 ഓർക്കുക, സോഫ്റ്റ്വെയർ ടെക്നോളജി പാർക്സ് ഓഫ് ഇന്ത്യ നൽകുന്ന സ്റ്റാർട്ടപ്പ് സേവനങ്ങളെക്കുറിച്ചുള്ള ഹലോ ആകാശവാണി തത്സമയ ഫോണിൻ പരിപാടി ജൂൺ 8 തിങ്കളാഴ്ച രാവിലെ 11:02 മുതൽ 12 മണി വരെ.